ಕಿಶರು ನಾಸಿರೇ ಶರರ್ ಪುಲ್ ಕಳಕೆ ಮಾತಾ ಟೀಲಾ ಜಾಊ ಯಜಿ ಕುಲ ಫುಂದರು ಅವರು.